0: ಡಾಕ್ಟರ್ ಗಳನ್ನು
1: ವಾತ್ಸಲ್ಯ ಬುಟ್ವಲ್ ಕ್ಲಿನಿಕ್ ಸುಖನಗರ್ ಬುಟ್ವಲ್ ಸಂಪರ್ಕ 9800324460
2: ರೇಡಿಯೋ ಲೂರಿ 96.8 ಮೆಗಾಹರ್ಟ್ಜ್.